0: ꯃꯥꯏꯄꯥꯛꯄ ꯇꯨꯡꯂꯝꯆꯠ ꯍꯥꯏꯕꯁꯤ ꯃꯃꯥ ꯃꯄꯥꯒꯤ ꯃꯪꯂꯥꯟꯅꯤ ꯆꯍꯤ 15 ꯍꯦꯟꯅ ꯌꯥꯝꯅ ꯊꯥꯖꯅꯤꯡꯉꯥꯏ ꯑꯣꯏꯅ ꯃꯍꯩ ꯃꯁꯤꯡ ꯇꯝꯕꯤꯕꯒꯤ ꯂꯝꯗ ꯊꯣꯏꯗꯣꯛ ꯍꯦꯟꯗꯣꯛꯄ ꯊꯧꯗꯥꯡ ꯌꯥꯔꯛꯂꯕ ꯌꯨꯅꯥꯀꯣ ꯁ꯭ꯀꯨꯜꯗ ꯑꯩꯈꯣꯏꯅ ꯃꯪꯂꯥꯟꯅꯁꯤ ꯃꯪꯐꯥꯎꯅꯍꯜꯂꯤ ꯀ꯭ꯂꯥꯁ 11 ꯁꯥꯏꯟꯁꯀꯤ ꯑꯦꯗꯃꯤꯁꯟ ꯍꯧꯖꯔꯦ ꯅꯤꯠ ꯀ꯭ꯂꯥꯁꯀ ꯂꯣꯏꯅꯅ ꯁꯦꯐ ꯑꯣꯏꯕ ꯀꯦꯝꯄꯁ ꯗꯤꯁꯤꯄ꯭ꯂꯤꯟ ꯂꯩꯕ ꯑꯦꯟꯚꯥꯏꯔꯟꯃꯦꯟ ꯄꯥꯔꯁꯣꯅꯦꯜ ꯀꯤꯌꯔ ꯂꯣꯏꯅꯅ ꯑꯦꯛꯁꯄꯔꯤꯌꯦꯟꯁ ꯂꯩꯔꯕ ꯑꯣꯖꯥꯁꯤꯡ ꯑꯀꯛꯅꯕ ꯁꯤꯠ ꯃꯁꯤꯡꯅꯤ ꯉꯁꯤꯃꯛ ꯌꯨꯅꯥꯀꯣ ꯁ꯭ꯀꯨꯜꯗ ꯔꯦꯖꯤꯁꯇꯔ ꯇꯧꯕꯤꯍꯧꯔꯣ ꯑꯗꯣꯝꯒꯤ ꯏꯆꯥꯁꯤꯡ ꯐꯦꯁ ꯑꯣꯏꯕ ꯃꯐꯝꯗ ꯊꯥꯖꯤꯟꯕꯤꯍꯧꯔꯣ ꯑꯀꯨꯞꯄ ꯃꯔꯣꯜꯒꯤꯗꯃꯛ ꯌꯨꯅꯥꯀꯣ ꯁ꯭ꯀꯨꯜ ꯈꯣꯡꯃꯟ ꯇꯦꯂꯤꯐꯣꯟ ꯅꯝꯕꯔ 8131073377 ꯑꯃꯗꯤ ꯌꯨꯅꯥꯀꯣ ꯁ꯭ꯀꯨꯜ ꯃꯩꯇ꯭ꯔꯝ ꯇꯦꯂꯤꯐꯣꯟ ꯅꯝꯕꯔ 8414966634
1: Admission open. ITCTC NEET Academy. Manipur Lengak na Ayyaba Piraba NEET UG 2027 ke Residential Coaching Cell Ichang Changdana Ming Chanba Hogjare. Ahanba Lakpa Amadi Mak Wang na Phangba Mahirui Singitamakso Kodong Chaba Kaya Ama Pijari. Amuktang Lengsin Biratuna Tanabiyu Kwakaitel Mayai Kobi Ningthokzum Laikai Da Hangduk Chariba ITCTC NEET Academy. Contact number 9863091826.
0: ꯃꯅꯤꯄꯨꯔꯒꯤ ꯃꯃꯤꯡ ꯂꯩꯔꯕ ꯇꯣꯄꯔ ꯀꯌꯥ ꯂꯦꯞꯇꯅ ꯄꯨꯊꯣꯛꯂꯤꯕ ꯃꯍꯩꯂꯣꯏ ꯁꯪ ꯁꯤ ꯍꯥꯌꯔ ꯁꯦꯀꯦꯟꯗꯔꯤ ꯁ꯭ꯀꯨꯜ ꯏꯝꯐꯥꯜꯒꯤ ꯇꯣꯉꯥꯟ ꯇꯣꯉꯥꯟꯕ ꯁ꯭ꯇ꯭ꯔꯤꯝꯗ 11 ꯀ꯭ꯂꯥꯁꯇ ꯃꯤꯡ ꯆꯟꯅꯕꯒꯤꯗꯃꯛ ꯑꯣꯟꯂꯥꯏꯟ ꯃꯣꯗꯇ ꯍꯧꯖꯔꯦ ꯒꯥꯔꯖꯤꯌꯥꯟꯁꯤꯡ ꯑꯃꯗꯤ ꯇꯝꯕꯤꯅꯤꯡꯕ ꯃꯍꯩꯔꯣꯏꯁꯤꯡꯅ ꯁ꯭ꯀꯨꯜꯒꯤ ꯋꯦꯕꯁꯥꯏꯠ cchayersecondaryschool.co.in ꯐꯣꯔꯝ ꯊꯥꯖꯤꯟꯕꯤꯕ ꯌꯥꯔꯒꯅꯤ ꯍꯥꯏꯅ ꯁ꯭ꯀꯨꯜꯒꯤ ꯄ꯭ꯔꯤꯟꯁꯤꯄꯜꯅ ꯈꯪꯍꯜꯂꯛꯂꯤ
2: ꯍꯧꯕ ꯃꯔꯛ ꯀꯩꯁꯥꯝ ꯂꯩꯀꯥꯏ ꯃꯩꯔꯥ ꯄꯥꯏꯕꯤꯒꯤ ꯑꯦꯗꯚꯥꯏꯖꯔꯤ ꯐꯝ ꯄꯣꯕꯤꯔꯝꯕꯤ ꯀꯩꯁꯥꯝ ꯅꯤꯡꯉꯣꯜ ꯊꯣꯛꯆꯣꯝ ꯑꯣꯡꯕꯤ ꯁꯨꯕꯙꯅꯤꯅ ꯍꯧꯈꯤꯕ ꯇꯥꯡ 4 ꯊꯥ 5 2026 ꯀꯥꯂꯦꯟꯒꯤ 19 ꯄꯥꯟꯕ ꯅꯤꯡꯊꯧꯀꯥꯕ ꯅꯨꯃꯤꯠꯇ ꯂꯩꯈꯤꯗꯕꯗ ꯂꯩꯀꯥꯏ ꯑꯁꯤꯒꯤ ꯃꯩꯔꯥ ꯄꯥꯏꯕꯤ ꯑꯦꯁꯣꯁꯤꯌꯦꯁꯟꯅ ꯅꯨꯡꯉꯥꯏꯇꯕ ꯐꯣꯡꯗꯣꯛꯄꯒ ꯂꯣꯏꯅꯅ ꯃꯄꯨꯒꯤ ꯂꯩꯀꯣꯜꯗ ꯏꯪꯅ ꯆꯤꯛꯅ ꯂꯩꯕ ꯑꯣꯏꯔꯁꯅꯨ ꯍꯥꯏꯅ ꯄꯥꯎꯖꯦꯟꯖꯔꯤ ꯄꯥꯎꯖꯦꯟꯖꯔꯤꯕ ꯍꯧꯕ ꯃꯔꯛ ꯀꯩꯁꯥꯝ ꯂꯩꯀꯥꯏ ꯃꯩꯔꯥ ꯄꯥꯏꯕꯤ ꯑꯦꯁꯣꯁꯤꯌꯦꯁꯟ
0: Admission open. Competitive Success Academy Uribokta Class 11 Science ki admission haujare. Lisang Sidna position holders kaya puthokraba school ne handak chahigi oinasu 99.8% pass taubaga loinana 16 amasung 20 position chu laurakle. Mahiroi nipu nipana 80% ki mathakta pass tauki experience leiraba ojasing na takpi tambiri lab, library, sports ground amadi atai facilities matik chana leiraba school ne LN Academy ka kushan naduna medical engineering amadi ಅತೈ ಎಕ್ಸಾಮ್ ಥಾನಬಗಿ ಫೌಂಡೇಶನ್ ಕೋರ್ಸ್ ಪಿಜರಿ ನುಪಿ ಮಚಾ ಅಮಸುಂಗ್ ನುಪ ಮಚಾ ಸಿಂಗೆ ಸೆಪರೇಟ್ ಬೋರ್ಡಿಂಗ್ ಫೆಸಿಲಿಟೀಸ್ ಲೈರಬ ಸ್ಕೂಲ್ ಅಸಿದ ಅದೊಮ್ಗೆ ಇಸಾ ಸಿಂಗ್ಬು ಮೈ ಪಾಕ್ನ ಅಥೋಯ್ಬ ಮಿ ಅಮಮಂ ಓಯ್ನಬ ನಸಿಮಕ್ ಮಿಯಂಗ್ ಚನ್ಬಿಯು ಅಹಾನ್ಬ ಲಾಕ್ಪ ಮಹಿರೋ ಯಂಖೈದ ಕಾನ್ಸೆಷನ್ ಪಿಜಗನಿ ಅಮದಿ ಬೋಸೆಮ್ ಸಿಬಿಎಸ್ಇನ ಲೌಬ ಕ್ಲಾಸ್ 10 ಎಕ್ಸಾಮ್ದ ಮಾರ್ಕ್ ವಾಂಗ್ಲಕ್ಪ ಸಾತ್ರ ಸಿಂಗ್ ಅಮದಿ ಐಡಿಪಿ ಸಿಂಗ್ಗೆ ಓಯ್ನ ಸ್ಪೆಷಲ್ ಕಾನ್ಸೆಷನ್ ಪಿಜಗನಿ ನಸಿಮಕ್ ಮಿಯಂಗ್ ಚನ್ಬಿಯು ಅಕುಪ ಮರೋಲ್ಗಿದಮಕ್ ದಿ ಕಾಂಪಿಟೇಟಿವ್ ಸಕ್ಸೆಸ್ ಅಕಾಡೆಮಿ ಉರಿಪೋಕ್ ಖೋಸ್ ನಾಮ್ ಲೈಕಾಯ್ ನಿಯರ್ ಚೈರಾಪ್ ಕೋರ್ಟ್ ಲೆಂಗ್ಸಿನ್ ಬಿರು ಟೆಲಿಫೋನ್ ನಂಬರ್ 7085554789
3: ಆಕಾಶವಾಣಿ ಇಂಫಾಲ್ ಹೌಜೈಕ್ ನುಮಿದಾಂಗಿ ಪುಂಗ್ 7 ಮಖಾಯ್ ತಾರಿ ಮಣಿಪುರಿ ದಫಾವ್ ತಾಬಿರಸಿ
4: ಆಕಾಶವಾಣಿ ಇಂಫಾಲ್ ಗಾಂಗೋಮ್ ಕಿರಣ ಪಾವು ಪಾಜರಿ ಅಹಾನ್ಬದ ಮರುವೈಬ ಪಾವು ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಶನ್ ಮಣಿಪುರ್ನ ಲೌಬ ಕುಂಸಿ ಸಹಿಗಿ ಹೈಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಮೆಟ್ರಿಕ್ ಪರೀಕ್ಷಾಗೆ ಫಾಲ್ ಗಸಿ ಲಾವುಟೋಕ್ರೈ ರಾಜ್ಯಪಾಲ ಅಜಯ್ ಕುಮಾರ್ ಭಲಾನ್ ಹೈರಿ ಮಣಿಪುರ್ ಗುಂಬ ಇನಾಕ್ ಖುಲ್ಲಬ ಅರಿಬ ಸಬೆಟ್ಯಾ ಲೈಬ ಲಮ್ದ ಮಮದ ರಾಜ್ಯಪಾಲ ಓಯ್ಬ ಅಸಿ ಥೊಯ್ದೊಕ್ನ ಸಾವುಟೋಕ್ಸನಿಯಾಯಿನಿ ಮಾಲೆಮ್ಗೆ ಅತೈ ಮಫಮ್ಸಿಂಗ್ನ ಪಾಂಗ್ತೊಕ್ನಬ ಗುಮ್ ಗಸಿ ಮಣಿಪುರಸು ಮಾಲೆಮ್ಗೆ ರೆಡ್ ಕ್ರಾಸ್ ನುಮಿಟ್ ಪಾಲನ್ ಥೋರಂ ಪಾಂಗ್ತೊಕ್ನಕ್ಕಿ ಎಂಪಿಸಿಸಿಗೆ ಪ್ರೆಸಿಡೆಂಟ್ ಅಕ್ರಮ್ ಇವೋಬಿನ ಹೈರಿ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸ್ ಲೈನ ಲೈನ ಕಾಮಜೋಂಗ್ ಜಿಲ್ಲಾಗೆ ಗಮಖೈದ ಲೈಬ ಕುಳಸಿಂದ ಹಿಂಸಾಗಿ ಥವಂಗ್ ಚಟಕಿಬ ಅದು ಯಾಮ್ನ ಲೈಬ ಠೀಬನೆ ಅಮಸುಂಗ್ ನೋಂಗ್ಸು ಬೆಂಗಾಲ್ದ ಬಿಜೆಪಿ ಲುಸಿಂಗ್ಬ ಸುಬೇಂದು ಅಧಿಕಾರಿಬು ಬಿಜೆಪಿ ಲೆಜಿಸ್ಲೇಚರ್ ಪಾರ್ಟಿಗೆ ಲುಸಿಂಗ್ಬ ಓಯ್ನ ಖನ್ಕ್ರೆ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಶನ್ ಮಣಿಪುರ್ನ ಲೌಬ ಕುಂಸಿ ಸಹಿಗಿ ಹೈಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಮೆಟ್ರಿಕ್ ಪರೀಕ್ಷಾಗೆ ಫಾಲ್ ಗಸಿ ಲಾವುಟೋಕ್ರೆ ಪಾಸ್ ತೌಬಗೆ ಸಾಂಗ್ ಸಾದ ಮರಿಪು ನಿಪಾನ್ ದಶಮಿಕ್ ತರಿತ್ ಮರಿ ಒಯ್ಕಿ ಪರೀಕ್ಷಾ ಅಸಿಗಿದಮಕ್ ಪುನ್ನ ಮಹಿರೋಯ್ ಲಿಸಿಂಗ್ ಕುಂತ್ರಾ ತರುಕ್ ಸಾತ್ರೆಟ್ ಕುಂತರುಕ್ ಥಾಜಿಲಕ್ಪಗಿ ಮನುಂಗ್ದ ಮಹಿರೋಯ್ ಲಿಸಿಂಗ್ ಕುಂತ್ರಾ ತರುಕ್ ಸಂಗ

0: ಆಕಾಶವಾಣಿ ಇಂಫಾಲ್ನ ಮಿಯಂಗಿ ಸೇವಾದ ಮಕಲ್ ಮತಿಯಲ್ ಕೈಯಾಗಿ ಥೋರಂ ಸಿಕ್ತ ಹಂಜರಿ ಹೈಯೆಂಗ್ ಥಾಂಗ್ ಚನುಮಿತ್ ನೊಂಗ್ಥಿಲ್ಗಿ ಪುಂಗ್ ತರ ನಿಥೋಗಿ ಮಿನಿ ನಿಫು ಸಯೂಲ್ ಸಿದ ಮಣಿಪುರದ ತಹಂಜಗನಿ ಹೌಕಿಬ ಮೇಗಿ ತಾಂಗ್ ಉಹುಮ್ದ ಡೈರೆಕ್ಟೊರೇಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಕ್ ರಿಲೇಷನ್ಗೆ ಆಡಿಟೋರಿಯಂದ ಪಂಗ್ತೋಕಿಬ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ 2026 ಡಿಐಪಿಆರ್ಗೆ ಡಿರೆಕ್ಟರ್ ಡಾಕ್ಟರ್ ಟಿಎಸ್ ಸರಂಜಿತ್ ಸಿಂಗ್ನ ಪೊಂಗ್ದೋಕಿಬ ವಾಫಂ ಥೌರುಮಸಿಬು ಪುಥೋಕಿಬನ ಲೈಸ್ರಂ ಸಮರ್ಜೆ
1: ꯃꯈꯣꯏꯒꯤ ꯐ꯭ꯔꯤꯗꯝ ꯑꯗꯨꯕꯨ ꯔꯦꯁꯄꯦꯛ ꯇꯧꯕ ꯍꯥꯏꯕ ꯇꯥꯔꯦ, ꯔꯦꯁꯄꯦꯛ ꯇꯧꯕ ꯅꯨꯃꯤꯠꯅꯤ ꯍꯥꯏꯅ ꯂꯧꯖꯩ. ꯑꯗꯨꯒ ꯃꯁꯤꯒꯤ ꯄ꯭ꯔꯦꯁꯀꯤ ꯑꯁꯤꯒꯨꯝꯕ ꯐ꯭ꯔꯤꯗꯝ ꯑꯁꯤꯕꯨ ꯉꯥꯛꯅꯕ ꯍꯣꯠꯅꯕꯗ ꯂꯩꯈꯤꯗ꯭ꯔꯕ ꯑꯩꯈꯣꯏꯒꯤ ꯃꯌꯥꯝ ꯋꯥꯔꯜ ꯋꯥꯏꯗ ꯂꯩꯈꯤꯗ꯭ꯔꯕ ꯖꯔꯅꯦꯂꯤꯁꯁꯤꯡ, ꯏꯟꯗꯤꯌꯥꯒꯤ ꯄꯔꯁꯅꯦꯜ ꯁꯤꯡ ꯑꯗꯨꯕꯨꯁꯨ ꯅꯤꯡꯁꯤꯡꯕ ꯅꯨꯃꯤꯠ, ꯃꯈꯣꯏꯁꯤꯡ ꯑꯗꯨꯅꯁꯨ ꯏꯀꯥꯏ ꯈꯨꯝꯅꯕ ꯅꯨꯃꯤꯠꯅꯤ ꯍꯥꯏꯅ ꯂꯧꯖꯩ. ꯄ꯭ꯔꯦꯁ ꯑꯁꯤꯗꯕꯨ ꯑꯇꯣꯞꯄ ꯗꯤꯃꯣꯀ꯭ꯔꯦꯁꯤ ꯑꯁꯤꯗ ꯂꯩꯔꯤꯕ ꯑꯇꯣꯞꯄ ꯌꯨꯝꯒꯤ ꯑꯍꯨꯝ ꯍꯥꯏꯖꯕ ꯇꯥꯔꯦ, ꯂꯤꯖꯤꯁꯂꯦꯇꯔ, ꯑꯦꯛꯖꯤꯀ꯭ꯌꯨꯇꯤꯞ, ꯖꯨꯗꯤꯁꯤꯌꯔꯤ, ꯃꯁꯤꯒꯨꯝꯕ ꯌꯨꯝꯒꯤ ꯑꯍꯨꯝ ꯑꯁꯤꯁꯨ ꯑꯩꯈꯣꯏꯒꯤ ꯀꯟꯁꯇꯤꯇ꯭ꯌꯨꯁꯟꯒꯤ ꯔꯨꯜ, ꯑꯃꯦꯔꯤꯀꯥ ꯀꯟꯁꯇꯤꯇ꯭ꯌꯨꯁꯟꯗ ꯄꯤꯔꯤꯕ ꯑꯥꯔꯇꯤꯀꯜ, ꯃꯈꯣꯏꯗ ꯄꯤꯔꯤꯕ ꯄꯥꯋꯔ, ꯑꯗꯨꯒꯤ ꯃꯇꯨꯡꯏꯟꯅ ꯃꯣꯏ ꯐꯪꯁꯟ ꯇꯧꯕ ꯉꯥꯛꯇꯅꯤ. ꯄꯤꯂꯔ ꯑꯍꯨꯝ ꯑꯁꯤꯕꯨ ꯌꯦꯡꯁꯤꯟꯕ ꯍꯥꯏꯕ ꯇꯥꯔꯦ, ꯑꯩꯈꯣꯏꯕꯨ ꯆꯦꯛ ꯇꯧꯅꯕꯁꯦ ꯑꯩꯈꯣꯏꯒꯤ ꯃꯔꯤꯁꯨꯕ ꯑꯩꯈꯣꯏꯒꯤ ꯌꯨꯝꯒꯤ ꯑꯩꯈꯣꯏꯒꯤ ꯄ꯭ꯔꯦꯁꯀꯤ ꯑꯆꯧꯕ ꯊꯧꯗꯥꯡ ꯑꯃ ꯂꯩ.
0: ꯂꯝꯗꯝꯁꯤꯒꯤ ꯏꯪꯈꯠꯂꯛꯂꯤꯕ ꯅꯍꯥꯁꯤꯡ ꯍꯤꯔꯝ ꯑꯃ ꯅꯠꯇ꯭ꯔꯒ ꯑꯃꯗ ꯍꯩꯊꯣꯏ ꯁꯤꯡꯊꯣꯏꯕ ꯑꯗꯨꯛꯀꯤ ꯃꯇꯤꯛ ꯂꯩꯔꯦ ꯍꯥꯏꯕꯗ ꯍꯥꯏꯃꯟꯕ ꯊꯣꯛꯂꯣꯏ. ꯍꯌꯦꯡ ꯅꯨꯃꯤꯗꯥꯡ ꯄꯨꯡ 9:30 ꯅꯍꯥꯔꯣꯜꯒꯤ ꯈꯣꯟꯖꯦꯜ ꯊꯧꯔꯝ ꯑꯁꯤꯗ ꯄꯨꯗꯨꯅ ꯂꯥꯛꯆꯔꯤ. ꯔꯦꯀꯣꯔꯗꯦꯗ ꯐꯣꯟ ꯏꯟ ꯄ꯭ꯔꯣꯒ꯭ꯔꯥꯝꯗ ꯃꯆꯤꯟ ꯇꯨꯝꯈꯠꯂꯛꯂꯤꯕ ꯁꯩꯁꯛꯄ ꯍꯣꯛꯔꯥꯖ ꯔꯥꯖꯀꯨꯃꯥꯔꯒ ꯎꯅꯗꯨꯅ ꯋꯥꯔꯤ ꯁꯥꯕ ꯊꯧꯔꯝ ꯂꯥꯟꯊꯣꯛꯄꯤꯒꯗꯕꯤ ꯁꯦꯄ꯭ꯂꯤꯅꯥ ꯃꯩꯁꯅꯥ.
2: ꯌꯥꯝꯕꯨꯡꯒꯤ ꯍꯦꯛ ꯍꯧꯔꯛꯄꯗꯒꯤ ꯍꯧꯅ ꯍꯧꯖꯤꯛ ꯐꯥꯎꯕꯒꯤ ꯂꯥꯛꯏꯕ ꯖꯔꯅꯤ ꯍꯥꯏ ꯇꯥꯔꯦꯀꯣ, ꯂꯝꯕꯤꯁꯦ, ꯃꯁꯤꯒꯤ ꯃꯇꯥꯡꯗ ꯈꯖꯤꯛꯇꯪ ꯊꯝꯕꯤꯌꯨ.
3: ꯑꯩꯅ ꯑꯍꯥꯟꯕ ꯑꯩꯒꯤ ꯁ꯭ꯇꯥꯔꯇꯤꯡ ꯍꯧꯔꯛꯄꯁꯦ ꯑꯩꯒꯤ ꯏꯁꯩꯁꯦ ꯑꯩ ꯍꯥꯟꯅ ꯌꯥꯝ ꯄꯥꯝꯃꯝꯃꯦ. ꯄꯥꯝꯕꯁꯦ ꯏꯁꯩꯁꯦ ꯑꯩꯈꯣꯏꯒꯤ ꯑꯩ ꯍꯥꯟꯅ ꯑꯣꯖꯥꯁꯦ ꯑꯣꯖꯥꯒꯤ ꯃꯈꯥꯗ ꯏꯁꯩ ꯇꯝꯃꯛꯄꯗꯤ ꯀꯌꯥ ꯑꯣꯏꯔꯛꯇꯦꯕꯀꯣ. ꯑꯩꯒꯤ ꯑꯥꯏꯀꯣꯟꯁꯦ ꯑꯩꯒꯤ ꯐꯦꯁꯕꯨꯛꯀꯨꯝꯕ ꯃꯇꯝꯗ ꯐꯦꯁꯕꯨꯛ ꯏꯕꯥꯡ ꯄꯥꯡꯅ ꯊꯣꯛꯑꯝꯒꯤꯔꯣꯏ, ꯊꯣꯛꯑꯒꯁꯨ ꯄꯥꯡꯅ ꯌꯨꯁ ꯇꯧꯗꯦ, ꯇꯧꯅꯗꯦ ꯃꯌꯥꯝꯗꯣ. ꯑꯩꯈꯣꯏꯗꯤ ꯄꯥꯏꯔꯛꯇ꯭ꯔꯤꯕ ꯃꯇꯝꯗꯨꯗ ꯄꯥꯏꯔꯒꯁꯨ ꯌꯥꯝ ꯀꯟꯅ ꯍꯦꯟꯅ ꯑꯦꯛꯇꯤꯞ ꯑꯣꯏꯗꯦꯕ. ꯃꯤꯒꯤ ꯁꯨꯝ ꯏꯁꯩ ꯅꯣꯡꯃꯥꯏ ꯌꯨꯇ꯭ꯌꯨꯕꯇ ꯑꯔꯤꯕ ꯏꯁꯩ ꯁꯨꯝ ꯇꯥꯕ ꯈꯣꯠꯇꯅ ꯇꯧꯔ ꯃꯥꯏ ꯃꯥꯏꯅ ꯑꯩꯒꯤ ꯁꯨꯝ ꯑꯣꯔꯥꯏꯖꯅ ꯑꯩ ꯔꯤꯍꯥꯔꯁ ꯑꯃꯥꯏꯅ ꯇꯧꯋꯦ ꯍꯥꯏ ꯇꯥꯔꯦ, ꯎꯔꯥꯏꯕ ꯈꯣꯠꯄ ꯇꯧꯕꯁꯦ ꯑꯩꯈꯣꯏ ꯄ꯭ꯔꯦꯛꯇꯤꯁ ꯑꯃꯥꯏꯅ ꯇꯧꯋꯦꯕ. ꯑꯗꯨ ꯃꯇꯨꯡꯗ ꯑꯩꯒꯤ ꯏꯁꯩꯁꯦ 2016 ꯁ꯭ꯋꯥꯏꯗꯒꯤ ꯊꯣꯛꯂꯛꯑꯝꯗꯣ ꯃꯥꯜꯂꯦ. ꯑꯩꯒꯤ ꯐꯥꯔꯁ ꯚꯤꯗꯤꯑꯣ ꯁꯦ ꯑꯃꯥꯏꯅ ꯑꯃꯈꯛ ꯅꯝꯃꯦ. ꯑꯩꯒꯤ ꯑꯍꯥꯟꯕꯅꯤ ꯀꯣ ꯅꯝꯖꯕꯁꯦ. ꯃꯇꯝꯗꯨꯗ ꯕꯖꯦꯠ ꯀꯁꯦ ꯌꯥꯝ ꯆꯥꯎꯋꯦ, ꯍꯧꯖꯤꯛ ꯂꯩꯔꯤꯁꯦ ꯁꯨꯃꯥꯏꯅꯗꯤ ꯃꯇꯝꯗꯨꯗ ꯆꯥꯎꯋꯦ ꯂꯩꯗꯣꯏꯅꯤ. ꯑꯃꯥꯏꯅ ꯅꯝꯕꯁꯤꯗ ꯏꯁꯩꯁꯦ ꯊꯤꯡꯖꯜꯂꯛꯈꯤꯕꯀꯣ, ꯌꯥꯝ ꯁꯦꯡꯅ ꯍꯥꯏꯔꯕꯗ. ꯃꯔꯝꯗꯤ ꯑꯩꯈꯣꯏꯒꯤ ꯔꯨꯜꯁ ꯑꯃ ꯂꯩ, ꯃ꯭ꯌꯨꯖꯤꯛ ꯚꯤꯗꯤꯑꯣ ꯑꯦꯜꯕꯝꯗꯁꯨ ꯁꯤ ꯁꯦꯠꯄ ꯌꯥꯕ ꯌꯥꯗꯕ, ꯑꯩꯈꯣꯏ ꯃꯅꯤꯄꯨꯔꯒꯤ ꯑꯃ ꯂꯩꯀꯣ, ꯑꯗꯨꯒꯨꯝꯕ ꯈꯤꯇꯪ ꯃꯇꯝꯗꯨꯗ ꯑꯗꯨꯒꯤ ꯗ꯭ꯔꯦꯁꯃꯛꯇꯤ ꯅꯠꯇ꯭ꯔꯦ, ꯑꯗꯨ ꯈꯤꯇꯪ ꯃꯔꯛꯇ ꯀꯔꯝꯈꯛ ꯌꯥꯎꯕ ꯍꯥꯏ ꯇꯥꯔꯦꯅꯦ.
0: ꯂꯝꯗꯝ ꯑꯃꯒꯤ ꯆꯥꯅ ꯊꯛꯅꯕ ꯄꯣꯠꯊꯣꯛ ꯃꯔꯥꯡ ꯀꯥꯏꯅ ꯄꯨꯊꯣꯛꯅꯕ ꯍꯣꯠꯅꯕꯗ ꯑꯅꯧ ꯑꯅꯧꯕ ꯇꯦꯛꯅꯤꯛ ꯀꯌꯥ ꯑꯃꯁꯨ ꯁꯤꯖꯤꯟꯅꯔꯤ. ꯍꯪꯆꯤꯠ ꯅꯣꯡꯃꯥꯏꯖꯤꯡ ꯅꯨꯃꯤꯠ ꯅꯨꯃꯤꯗꯥꯡ ꯄꯨꯡ 6:00 ꯈꯨꯡꯒꯪꯒꯤ ꯊꯧꯔꯝꯗ ꯇꯥꯃꯤꯟꯅꯁꯤ. ꯑꯅꯧꯕ ꯊꯧꯑꯣꯡ ꯊꯧꯁꯨꯅ ꯅꯨꯃꯤꯠ ꯂꯩ ꯊꯥꯕ ꯍꯥꯏꯕꯁꯤꯒꯤ ꯃꯇꯥꯡꯗ ꯀꯛꯆꯤꯡ ꯅꯤꯡꯊꯧ ꯂꯩꯀꯥꯏꯗ ꯂꯩꯕ ꯈꯦꯇ꯭ꯔꯤ ꯃꯌꯨꯝ ꯔꯥꯖꯦꯟ ꯀꯨꯃꯥꯔ ꯁꯤꯡꯒ ꯎꯅꯗꯨꯅ ꯋꯥꯔꯤ ꯁꯥꯕ. ꯎꯅꯕꯤꯒꯗꯕ ꯂꯥꯏꯁ꯭ꯔꯝ ꯅꯤꯂꯆꯟꯗ꯭ꯔ, ꯄꯨꯊꯣꯛꯄꯅ ꯔꯥꯏꯆꯥꯟꯗ ꯁꯤꯡ ꯊꯥꯝ.
4: ꯀꯔꯝ ꯀꯔꯝꯕ ꯇꯦꯛꯅꯣꯂꯣꯖꯤ ꯑꯅ�ꯕꯒ ꯁꯤꯖꯤꯟꯅꯕ꯭ꯔ, ꯀꯃꯥꯏ ꯊꯧꯑꯣꯡ ꯊꯧꯁꯨ?
5: ꯍꯣꯏ, ꯁꯤꯒꯤ ꯃꯇꯥꯡꯗ ꯊꯝꯖꯒꯦ. ꯀꯩꯅꯣꯅꯤ, ꯇ꯭ꯔꯥꯏꯌꯦꯜ ꯌꯥꯝ ꯄꯥꯝꯕ, ꯍꯥꯏꯗꯤ ꯑꯅꯧ ꯑꯅꯧꯕ ꯃꯔꯨ ꯃꯔꯥꯡ ꯊꯥꯕ ꯈꯣꯠꯄ, ꯑꯗꯒꯤ ꯆꯨꯖꯥꯛ ꯑꯣꯏꯔꯁꯨ ꯃꯈꯜ ꯈꯨꯗꯤꯡꯃꯛ ꯑꯩ ꯌꯦꯡꯒꯜꯂꯦ. ꯑꯌꯥꯝꯕꯅ ꯍꯤꯗꯥꯛꯀꯤꯁꯨ ꯌꯦꯡꯒꯜꯂꯦ, ꯄꯨꯂꯞ ꯌꯦꯡꯒꯜꯂꯦ. ꯑꯩ ꯑꯗꯨꯝ ꯍꯥꯞꯄꯤ, ꯍꯥꯔ ꯍꯥꯞꯇꯅ, ꯑꯗꯒꯤ ꯑꯅꯧꯕ ꯇꯦꯛꯅꯣꯂꯣꯖꯤꯗ ꯍꯟꯗꯛꯇ ꯏꯅꯧꯅ ꯂꯥꯛꯄ ꯔꯦꯟ ꯄꯥꯏꯞ ꯁꯤꯁꯇꯦꯝꯁꯨ ꯑꯩ ꯑꯦꯄ꯭ꯂꯥꯏ ꯇꯧꯏ ꯃꯐꯝꯁꯤꯗ, ꯌꯥꯝ ꯀꯥꯟꯅꯕ ꯎꯏ. ꯁꯨꯃꯥꯏꯅ
6: ꯔꯦꯟ ꯄꯥꯏꯞ ꯁꯤꯁꯇꯦꯝ ꯍꯥꯏꯕꯁꯦ
5: ꯔꯦꯟ ꯄꯥꯏꯞ ꯁꯤꯁꯇꯦꯝ ꯍꯥꯏꯕꯁꯦ ꯑꯩꯈꯣꯏꯅ ꯖꯒꯥ ꯈꯔ ꯅꯣꯡ ꯇꯥꯍꯟꯕ ꯍꯥꯏ ꯇꯥꯔꯦ, ꯖꯒꯥ ꯈꯔꯁꯤ ꯄꯥꯏꯞ ꯑꯃꯒꯤ ꯃꯇꯦꯡꯅ ꯅꯣꯡ ꯇꯥꯍꯟꯕ. ꯃꯥꯅ ꯀꯥꯟꯅꯔꯤꯁꯤꯅ ꯇꯨꯔꯦꯟꯗꯒꯤ ꯏꯁꯤꯡ ꯆꯤꯡꯉꯒ ꯆꯟꯕ ꯃꯇꯝꯗ 1500 ꯊꯥꯎꯁꯤꯅ ꯅꯣꯡꯕꯗ ꯑꯩꯗꯤ ꯃꯩ ꯐꯪꯗꯕ ꯑꯔꯥꯞꯄ ꯂꯕꯨꯛ ꯂꯝꯍꯥꯡ ꯑꯣꯏꯕꯅꯤꯅꯀꯣ, ꯑꯗ 1500 ꯏꯁꯤꯡ ꯆꯤꯡꯕꯗ ꯐꯩꯗꯣꯝ ꯑꯅꯤꯗꯦꯟ ꯆꯤꯡꯕ ꯉꯝꯗꯕ. ꯔꯦꯟ ꯄꯥꯏꯞꯀꯤ ꯁꯤꯁꯇꯦꯝꯁꯤ ꯂꯥꯛꯀꯥꯟꯗꯗꯤ ꯑꯣꯡꯂꯤ 500 ꯊꯥꯎꯁꯤꯅ 3 ꯆꯤꯡꯕ ꯀꯣꯟꯅꯔꯛꯄ.
0: ꯑꯩꯈꯣꯏꯅꯗꯤ ꯈꯪꯍꯧꯗ꯭ꯔꯕ, ꯑꯩꯈꯣꯏꯅꯗꯤ ꯎꯍꯧꯗ꯭ꯔꯕ ꯋꯥꯔꯤ ꯀꯌꯥ ꯑꯍꯜ ꯂꯃꯟꯁꯤꯡꯗꯒꯤ ꯇꯥꯕꯗ ꯁꯣꯏꯗꯅ ꯅꯨꯡꯉꯥꯏꯒꯅꯤ ꯈꯜꯂꯤ. ꯂꯥꯛꯂꯤꯕ ꯅꯤꯡꯊꯧꯀꯥꯕ ꯅꯨꯃꯤꯠꯀꯤ ꯅꯨꯃꯤꯗꯥꯡ ꯄꯨꯡ 9:30 ꯈꯣꯡꯆꯠꯁꯤꯒꯤ ꯋꯥꯔꯤꯅꯤ. ꯊꯧꯔꯝ ꯑꯁꯤꯗ ꯇꯥꯕꯤꯌꯨ ꯊꯤꯌꯦꯇꯔ ꯑꯃꯗꯤ ꯐꯤꯜꯝꯒꯤ ꯑꯥꯔꯇꯤꯁ ꯀꯥꯡꯉꯕꯝ ꯕꯣꯔꯃꯅꯤꯁꯤꯡꯒ ꯎꯅꯗꯨꯅ ꯋꯥꯔꯤ ꯁꯥꯕ. ꯑꯍꯥꯟꯕ ꯇꯥꯡꯀꯛ ꯊꯧꯔꯝ ꯑꯁꯤꯅ ꯅꯣꯡꯊꯣꯝꯕꯝ ꯔꯣꯃꯥꯅ ꯄꯨꯊꯣꯛꯄꯅꯤ.
7: ꯃꯩ ꯇꯝꯕ ꯂꯣꯏꯔꯝ ꯂꯣꯏꯐꯥꯠꯇꯒꯤꯗꯤ ꯍꯧꯅ ꯑꯩꯁꯦ ꯑꯗꯨꯝ ꯑꯩꯈꯣꯏ ꯑꯌꯥꯝꯕꯒꯤ ꯃꯇꯨꯡ ꯏꯟꯗꯅ ꯌꯨꯝꯅꯥꯝ ꯂꯩꯀꯥꯏꯒꯤ ꯈ꯭ꯋꯥꯏꯔꯝꯄꯝ ꯑꯃꯦꯒꯥꯆꯔꯅꯦꯅ ꯃꯥꯁꯨ ꯂꯩꯈꯤꯗ꯭ꯔꯦ. ꯃꯥꯏ ꯗꯤꯔꯦꯛꯁꯟ ꯃꯈꯥꯗ ꯁꯨꯝ ꯂꯤꯂꯥꯁꯤ ꯃꯊꯪ ꯃꯊꯪ ꯌꯥꯎꯕ ꯈꯔ ꯈꯔ ꯍꯧꯖꯔꯛꯑꯦ.
0: ꯃꯁꯤ ꯂꯣꯀꯦꯜꯗ ꯂꯤꯡꯈꯠꯄ ꯁꯪꯁꯊꯥꯟꯗ
7: ꯀꯨꯏꯔꯖꯥꯅꯤꯗ 1954 ꯂꯤꯡꯈꯠꯄꯅꯤ ꯍꯥꯏꯌꯦ.
0: ꯆꯔꯥꯡꯕꯥꯛꯀꯤꯁꯦ
7: ꯏꯃꯥꯀ ꯑꯣꯏꯕꯀꯣ, ꯁꯝꯕꯤꯗ ꯏꯁꯇꯔꯟ ꯃꯅꯤꯄꯨꯔ ꯑꯥꯔꯇꯤꯁ ꯑꯦꯁꯣꯁꯤꯌꯦꯁꯟ. ꯃꯥꯁꯤ ꯏꯃꯥꯀꯣꯡꯁꯤ ꯌꯥꯝ ꯅꯨꯡꯁꯤꯕ ꯑꯃꯅ ꯑꯍꯥꯟꯕꯗ ꯏꯗꯤꯌꯣ ꯍꯥꯏꯔꯝꯃꯤ, ꯏꯁꯇꯔꯟ ꯗ꯭ꯔꯥꯃꯥꯇꯤꯛ ꯌꯨꯅꯤꯌꯟ.